ಹಂಸಾಗಮನೀ ರಾಜತರಮಣಿ ಕ್ರೀಡಾಕಮನಿ ಶ್ರೀರಾಧೆ ರೂಪರಸಾಲ ನಯನ್ ವಿಶಾಲ ಪರಂ ಕೃಪಾಲ ಶ್ರೀಕೃಷ್ಣ ಕಂಚನವೇಲಿ ರತಿರಸರೇಲಿ ಅತಿ ಅಲಬೇಲಿ ಶ್ರೀರಾಧೆ ಸಬ ಸುಖ ಸಾಗರ್ ಸಬ ಗುಣ ಆಗರ್ ರೂಪ ಉಜಾಗರ್ ಶ್ರೀಕೃಷ್ಣ.